ಪದ ಸದ ಸರಿ ಗ ಪಮ್ಮ ಗರಿ ಪದ ಸಾರೋ ಜ ಮೂಲ ನೋಮಿ ಪಾದ ಪಗರಿ ಗದ ಪಗರಿ ಗ ಪಗರಿ ಸ ಗರಿ ಸರಿ ಸ ರಿ ಸದ ಸರಿ ಗ ಪದ ಸದ ಪಗರಿ ಸದ ಪಗರಿ ಸರಿ ಗ ಪದ ರಿ ಗರಿ ಸದ ಪದ ಸದ ಪಗರಿ ಸರಿ ಗ ಗ ಪದ ಸ ರೋ ಜ ಮೂಲ ನೋಮಿ ಪಾಪ ಮರಿ ಗ ಗರಿ ಸನಿ ಸ ಗರಿ ಸ ಸನಿ

ಗಮ ಮಗ ಗಸ ಸಗ ಮದ ನಿ ಸ ಗಸ ಸನಿ ನಿದ ಗಮ ಮಗ ಗಸ ಸಗ ಗಮ ಗಮ ಮದ ಮದ ದನಿ ದನಿ ನಿ ಸನಿ ನಿದ ನಿದ ದಮ ದಮ ಮಗ ಮಗ ಸಗ ಗಮ ಮದ ದನಿ ಸನಿ ದ ಸನಿ ದಮ ಸನಿ ದಮ ಗಮ ಸಗ ಮದ ನಿ ಸ ಸನಿ ದ ಸನಿ ದಮ ಸನಿ ದಮ ಗಮ ಸಗ ಮದ ನಿ ಸ ಸನಿ ದ ಸನಿ ದಮ ಸನಿ ದಮ ಗಮ ಸಗ ಮದ ನಿ ಸ ಸನಿ ದ ಸನಿ ದಮ ಗ ಸನಿ ದಮ ಗ ಸ ಮದನಿ ಸ ಸಾನಿ ದ ಸಾನಿ ದ ಮಗ ಸಾನಿ ದ ಮಗ ಸ ಗ ಮದನಿ ಸ ಸಾನಿ ದ ಸಾನಿ ದ ಮಗ ಸಾನಿ ದ ಮಗ ಸ ಗ ಮದನಿ ಸ ಮಜವ ಸಾಧು.

ಗಮದ ಗಮದ ನಿ ಸನಿ ದ ಮದ ನಿ ನಿಧ ಮಗ ಮದ ದ ಮಗ ಮಗ ಸ ಗ ಮದ ನಿ ಸನಿ ದ ಮದ ನಿ ನಿಧ ಮಗ ಮದ ದ ಮಗ ಮಗ ಸ ಗ ಮದ ನಿ ಸನಿ ದ ಮದ ನಿ ನಿಧ ದ ದ ದ ಮಗ ಮಗ ಸ ಗ ಮದ ನಿ ಸ ಗ ಸನಿ.